0: ಶಿಕ್ಷಣಗಳು ಸಾಗು ಪದಾರ್ಥಕ್ಕೂ ಏರ್ಪಡಕ್ಕೂ ಪರಿಭ್ರಿ ಪಡಿ ಲವತ್ಮಾನ ಶಿಕ್ಷಣ ಮಹಿಳೆಯರ ಪಢಾಯಿನ ಅಸತ್ಯ ಅನುಸರಿಸ
1: ಸಾಥಿ ಗುರುತರ ಮಹಿಳೆ ಆಪಣ ಸಪನಾಕು ಪಕ್ಷ ಮಾಡಿ
0: ಪದಾರ್ಥಲ್ಲಿ ಖುಲ್ಲಾ ಪ್ರಣಗರ ಸಮಾಧಾನ ಸಾಗು ಪದಾರ್ಥ ಮಹಿಳೆ
1: ಸಾಕು ಪದಾರ್ಥ ಮಾಡಲು ಕಾರಣ ಸ್ವಸ್ಥರ ಉಜ್ವಲ ಭವಿಷ್ಯ ರೋಜು
2: ರೇಡಿಯೋ ಗುರುವಾರ ದ್ವಾರ ಜನಹಿ ಗುಜರಾಯಿ ಸಂದೇಶ
3: ರೇಡಿಯೋ
1: ಸಾಧ್ಯ ಸಾಧ್ಯ